ನಿಂತಾಪರ ಮೌಗುಣಗೀತೆ ಶ್ರೀಪಾದ್ ಕರ್ಮಿನ್ ಅದ ಮೆಲ್ಬರ್ನ್ ಊರಿನ ನಿಮಗುನು ಮೌಗುಣ ಗೀತೆ ಯಾಕೆ ಮಮ ತೋರಾಗತ್ತ ನಿಮ ಜಾಯಕೊಡಿ ಸಂಗೀತ ವತ್ಕಲ ಈ ಗೀತೆ ಗಾಯನಕರಾನೆ ಕಾವಿಂದ್ಯ ಜಾಯಕೊಡಿ ಈ ಪದ ರಚನೆ ಭಂಡಾರ ಕುಮಾರ್ ನಾಯಕ್.